ಕ್ಯಾನೋ ಯಾಕ ಸಾಕಿ ತಮ ನಮ ನಮೋಷ್ಯಾಮೇ ಕರ ಸೋ ನಾ ಯೌ ಮ ಕ್ಯಾನೋ ಯಾಕ ಸಾಕಿ ತಮ ನಮ ನಮೋಷ್ಯಾಮೇ